0: ಸಿಲಾ ಒಟಗಿಲಿ ಗಾರಟಿ ಕೋನ್ ಜಾಣಿ ವೇಡ ತೆ ವೇಡ ಅನಿವಾರ ತೋಂಡಾಲಾ ಕಾಳು ಕಿ ಫಸ್ತಿ ನಾಯಿ ಮಿಂಡೆ ಬೆಳಲು ಜನ್ಮದಾತ್ ಕಾಲ ನಾಯಿ ಮೇಲಿ ಕುಣಾಲ್ ಠೌಕ್ ಊರವರ್ ಟಂಕಿ ತಳವಾರ್ ನುಸ್ತಿ
1: ನಕಾವಸ ವೇಡ ವಾಕಡ ಬೋಲು
0: ಆತ ಕೈ ವೇಡ ವಾಕಡ ಹೋಣಾಪೇಕ್ಷಾ ಮೀಡಿ ಅಷ್ಟಿ ತರ್ ಸೂಕ್ಲೋ ತರಿ ಅಷ್ಟು ಜನ್ಮ ಬರ ಈ ಕಾಳಜಿ ತರಿ ಅಷ್ಟಾ ಮನ್ಸದ ಖೂಪ ಆಯುಷ್ಯ ಕಾ ದೇಖು पाहिलास केवला चित्रा गेल्याची बातमी सगळ्या ताळभर पसरली असणार कुणी ना कुणीतरी आता चित्राची चौकशी करायला म्हणून येत राहील